0: ಕಿಚ್ಚ ಕಿಚ್ಚ ಅಂಗ ಮಧರಂಗ ಗೋರ ಗೋರ ಕಾಳದ ಕಾಗದ ಬೈ ನವ ಕೋರ ಕೋರ ಪಿರತಿಚಿ ಬಣವಾಶಾಯಿ
1: ಕಶಿ
0: ಕೊರುಣ ಕಾ ಘಾಯಿ ಘಾಯಿ ಅಹುರಾಯ ಕೊರುಣ ಕರಾ ತುಮ ಸಹಿ ಅಹುರಾಯ ಕೊರುಣ ಕರಾ ತುಮ ಸಹಿ ಅಹುರಾಯ ಕೊರುಣ ಕರ

0: ಐನ ತುಪಾರಿ ಗೌಳನ ನಾರಿ ಆಲ್ಯ ಯಮುನಿ ವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯ ಕಾಠಾವರಿ ಧುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ಧಂಗ ತೋತ್ ಆಲಾ ಸಕಾಸೆ ರಂಗ ಗೋಳಾಕರ್ಣ ವಸ್ತ್ರ ಸಾರಿ